ಓಂ ಶ್ರೀ ಸಾಯಿ ಆರ್ತತ್ರಾಣ ಪರಾಯಣಾಯ ನಮಃ. ಓಂ ಶ್ರೀ ಸಾಯಿ ಅನಾಥನಾಥಾಯ ನಮಃ. ಓಂ ಶ್ರೀ ಸಾಯಿ ಅಸಹಾಯ ಸಹಾಯಾಯ

ಪರೊತ್ತುಂಗತ ಮಪ್ಪತಂಗ ಪರಿತೋಷಿತ ರಂಗ ದಯಾಂತರಂಗ ಸತ್ಸಂಗ ಮಾತಂಗ ಧರತ್ಮಜ ಹೃದಯ ಸಾರಸ ಭೃಂಗ ನಿಶಾಚರವ್ಯ ಮಾತಂಗ ಶುಭಾಂಗ ಭದ್ರಗಿರಿ ದಾಸರಥಿ.